0: Joo, tämä tietty video, että täällä ei näytä tämä rakka.
1: Nukaakaan, prakpa.
2: Tuonka mulla on pankpa mulla, vai?
1: 1, 2, 3, 4, 5.
3: Ja kakaan jää.
1: 1, 2, 3, 4, 5.
3: Vai pankpa mulla.
1: Tämä on lukka, rupaa mulla. 3, 2, 3, 4, 5. Kalkki. Tuolla on vitpiksi lukkana. Ja nyt kalkkaa rapidita on nalttanana, tällä laktanana. Pidetään on ollut viinnaa mä ja teekkaan. Pidetään on ollut viinnaa mä. Nauttu on ollut viinnaa mä. Sovi juu. Kakkaan pora juu. Pennaa te jäädä mä rakkaan olla. Niin. Tuolla ei paljon ei teekä, kalle kun ei ole marakkari. Tuolla paljon kalle kun ei ole. Angun ei paljon ei karra, ei ole nauvi. Nauvi, jana. Ja kumero, nauvi. Nää voi rakkaamme saa. Mutta Tula bana kone wanga ngalo ana pungane ne bana rai dura unye na prungu ngatle ngu shop tara na ora na ko unye na prungu tara na ora kato la ni record jin ga ora kadel china ngula ngulo start ni nge tengo bala ni education center na adult education center na tengo ya la 1, 2, 3 kadwa la na le Pensi enam rentara ora. Ana bele ka child care center na ngai teng na bla. Undi na pung wa nga rentara ara me na gold malen.
0: Hmm.
1: Pa tang ni no ya. Ana ka twa nga yoe. No ya. Workshop ka twa la bale ni nursery undi na pung wa ako technical school ya ko.
0: Le.
1: Bale na ben post primary wala ko undi 10 go. Yeah, 10 go 11 go na. Unni a school. Post primary wala la kanya. Ata ngunu ngui ngura, amele wanga kalep pana. Anguni ya wanga na pungu ka adult education center ngatil ngu.
0: Hmm.
1: Anguni li ngara ngatil ya school, school ara wala la na 15 na mirene ya 16 mirene ngara bila Kalau yang lima hari jangan aku kam work experience ko literacy jama taruk diorang ku taruk karang hati ni jama literacy center ngora unyer ku hati ni first pun dia jama ngora yo golongan kan apa ngule teh kalau jaga paman
0: agar ajar tem
1: kalau kan apa ngule finish cak macam shop li rupiah lepas jam mana pentingnya aku mana perlu
0: nalen
1: Tuan lah, urulana. Unda kalah tu, nya? Ipulana, macam ni. Ipulana. Kalau yang perlu lah. Panik kita perlu tangga tak ada. Baru ngalap pun beriyo.
0: Nih.
1: Boleh kerja. Panik kita juga nak ada kul juga nak ada everything juga.
0: Wow.
1: Ngatur lepas apa nak drink? Kabur.
0: Kabur.
1: Lau yang perlu. Wang kan amat cerah perlu cerminal teh kalau. Tengok pelanggan ni, tiga sibek kalau. Tengok, tengok, tengok kalau. Telo ban bapu melil yul nganya rikau ko binural balanya rangi pote kalau mil minyana yul nganya ali de yang ana perungu kayul kalan ini
0: baful na
1: kalan ini nabung hidanya kacungai yang ana perungu kalan yang ana tu namanya kacung ini kayak ang mga bir ka na lang ng wala nila orange pa na mapal niya need to niya ba niya bila kulok to na win karugo mix ba niya rulim na bila na need ko na na niya ako pala niya mati niya ni na kaya wadra na nga kula bila lumur na na bila lumur na na lumur na na puko na nga kula na na ni na na na kuya na na yorup ma niya pala need lang.
3: My name is Patrick McKenzie, and you're listening to Yungle Radio 88.9 FM.